ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ

ಸ್ಥಿತಃ ದೀಪ್ಯಂತೆ ಗುಣಕೋರಕಃ ಜಪವಚ ಪುಷ್ಪಾಣಿ ಸದ್ವಾಸನ ಜ್ಞಾನಾನಂದ ಸುಧಾ ಮರಂದರ ಹರಿ ಸಂವಿತ್ ಫಲಭ್ಯುನ್ನತಿ ನಿತ್ಯಾನಂದರಸಾಲಯಂ ಸುರಮುನಿ ಸ್ವಂತಂಬುಜತಾಶ್ರಯಂ ಸ್ವಚ್ಛಂ ಸತ್ವಿಜ ಸೇವಿತಂ ಕಲುಷಹೃತ್ ಸದ್ವಾಸನಾವಿಷ್ಕೃತಂ ಸಂಬುಧ್ಯಾನ ಸರೋವರಂ ವ್ರಜ ಮನೋಹಂಸಾವತಂ ಸಸ್ಥಿರಂ ಕಿಂ ಕ್ಷುದ್ರಾಶ್ರಯ ಪಲ್ವಲ ಭ್ರಮಣ ಸಂಜಾತ ಶ್ರಮಂ ಪ್ರಾಪ್ಸ್ಯಸಿ ಆನಂದಾಮೃತ ಪೂರಿತ ಹರ ಪದಂ.